0: ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯೇನ ಇಬೋಲಾ ಸಂಕ್ರಮಣೇನ ಪ್ರಭಾವಿತೇಭ್ಯಃ ದೇಶೇಭ್ಯಃ ಆಗಮ್ಯಮಾನಾನಾಂ ಅಥವಾ ತನ್ಮಾರ್ಗೇಣ ಗಚ್ಚತಾಂ ಯಾತ್ರಿಣಾಂ ಕೃತೆ ಕಶ್ಚನ ವಿಶೇಷ ಸ್ವಾಸ್ಥ್ಯ ಪರಾಮರ್ಶಃ ಪ್ರಸಾರಿತಃ. ಸ್ವಾಸ್ಥ್ಯ ಪರಾಮರ್ಶಾನುಸಾರಂ ಯೇ ಯಾತ್ರಿಣಃ ಕಾಂಗೊ ಪ್ರಜಾತಾಂತ್ರಿಕ ಗಣರಾಜ್ಯಂ ಯುಗಾಂಡಾ ತಥಾ ದಕ್ಷಿಣ ಸುಡಾನ್ ಸದೃಶೇಷು ಉಚ್ಚ ಸಂಕಟಯುಕ್ತೇಷು ದೇಶೇಷು ಭ್ರಮಣಂ ಕೃತವಂತಃ ತಥಾ ಚ ಯೇಷು ಜ್ವರಃ ಶಿರೋವೇದನಾ ಪೀಡಾ ಅನಿರ್ಧಾರಿತ ರಕ್ತಸ್ರಾವಃ ವಮನಂಚೇತ್ಯಾದೀನಿ ಲಕ್ಷಣಾನಿ ದೃಶ್ಯಂತೆ ತೇ ಸದ್ಯ ಏವ ಚಿಕಿತ್ಸಕೀಯ ಸಹಾಯತಾಂ ಪ್ರಾಪ್ತುಂ ಸಾಗ್ರಹಂ ಸೂಚಿತಾಃ ಸಂತಿ. ಮಹಾನಿದೇಶಾಲಯೇನ ಯಾತ್ರಿಣಃ ಅಪಿ ಸಚೇತಿತಾಃ ಯತ್ ಯೇ ಕೇಪಿ ಶಂಕಿತಸ್ಯ ಅಥವಾ ಪುಷ್ಟೀಕೃತಸ್ಯ ಇಬೋಲಾ ಸಂಕ್ರಮಿತಸ್ಯ ರಕ್ತೇನ ಶರೀರದ್ರವೇಣ ವಾ ಸಹ ಪ್ರತ್ಯಕ್ಷ ಸಂಪರ್ಕಂ ಸ್ಥಾಪಿತವಂತಃ ತೈಃ ಪ್ರವಾಸ ನಿರ್ಗಮನ ಪ್ರಕ್ರಿಯಾಯಾಃ ಪೂರ್ವಮೇವ ವಿಮಾನಪತ್ತನ ಸ್ವಾಸ್ಥ್ಯಾಧಿಕಾರಿಣೇ ಅಥವಾ ಸ್ವಾಸ್ಥ್ಯ ಪಟಲಸ್ಯ ಪುರತಃ ಅನಿವಾರ್ಯ ರೂಪೇಣ ವಿವರಣಂ ಪ್ರದಾತವ್ಯಂ. ತಮಿಳುನಾಡುರಾಜ್ಯೆ ಜೋಸೆಫ್ ವಿಜಯಸ್ಯ ನೇತೃತ್ವೇ ಶಾಸನೇನ ಅದ್ಯ ಸ್ವಮಂತ್ರಿಸಭಾಯಾಃ ವಿಸ್ತಾರಃ ಕೃತಃ. ಯೇನ ರಾಜ್ಯ ಸಂಯುಕ್ತ ಮಂತ್ರಿಸಭಾಯಾಃ ನಿರ್ಮಾಣಸ್ಯ ಮಾರ್ಗಃ ಪ್ರಶಸ್ತಃ. ಕಾಂಗ್ರೆಸ್ ದಲಸ್ಯ ದ್ವಾಭ್ಯಾಂ ಸಹ ತ್ರಯೋವಿಂಶತಿಃ ನೂತನ ಮಂತ್ರಿಣಃ ಮಂತ್ರಿಮಂಡಲೇ ಸಮಾವಿಷ್ಟಾಃ. ಅನೇನ ನೂತನೇನ ವಿಸ್ತಾರೇಣ ಮಂತ್ರಿಮಂಡಲಸ್ಯ ಸಂಖ್ಯಾ ದ್ವಾತ್ರಿಂಶತ್ ಯಾವದ್ ವರ್ಧಿತಾ. ಯಸ್ಮಿನ್ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅಪಿ ಅಂತರ್ಭವತಿ. ಕಾಂಗ್ರೆಸ್ ದಲಂ ಅಧುನಾ ಪ್ರಾಯಃ ಷಡ್ ದಶಕಾನಾಂ ಅನಂತರಂ ರಾಜ್ಯ ಮಂತ್ರಿಸಭಾಂ ಪ್ರತಿ ಪ್ರತ್ಯಾಗತಃ ಅಸ್ತಿ. ಸಪ್ತಷಷ್ಟ್ಯಧಿಕ ನವಶತ ಶತತಮ ವರ್ಷಾತ್ ಪರಂ ಪ್ರಥಮವಾರಂ ಏತತ್ ರಾಷ್ಟ್ರೀಯ ದಲಂ ತಮಿಳುನಾಡು ರಾಜ್ಯಸ್ಯ ಮಂತ್ರಿಮಂಡಲೆ ಪ್ರತಿನಿಧಿತ್ವಂ ಪ್ರಾಪ್ನೋತಿ. ನವವಿಸ್ತಾರಿತ ಮಂತ್ರಿಸಭಾಯಾಂ ಚತಸ್ರಃ ಮಹಿಳಾ ಮಂತ್ರಿಣಃ ಅಪಿ ಸಂತಿ. ಕೇರಳ ವಿಧಾನಸಭಾಯಾಃ ನವಗಠಿತಸ್ಯ ಪ್ರಥಮ ಸಮ್ಮೇಳನಸ್ಯ ಆರಂಭಃ ಅದ್ಯ ತಿರುವನಂತಪುರಂ ನಗರೆ ಅಭವತ್. ಜಿ ಸುಧಾಕರನ್ ಇತ್ಯೇಷಃ ನವನಿರ್ವಾಚಿತಾನ್ ಸದಸ್ಯಾನ್ ಶಪಥಂ ಪ್ರದತ್ತವಾನ್. ಅಧ್ಯಕ್ಷ ಪದಸ್ಯ ನಿರ್ವಾಚನಂ ಶ್ವಃ ಭವಿಷ್ಯತಿ. ಸತ್ತಾರೂಢೇನ ಯುಡಿಎಫ್ ಇತ್ಯನೇನ ತಿರುವಂಚೂರ್ ರಾಧಾಕೃಷ್ಣನ್ ಇತ್ಯೇಷಃ ತಸ್ಮೈ ಪದಾಯ ನಾಮಾಂಕಿತಃ. ವಿಧಾನಸಭಾಯಾಂ ಭಾಜಪಾದಲಸ್ಯ ತ್ರಯಃ ಸದಸ್ಯಾಃ ಸಂತಿ ಅತಃ ಸ್ಪರ್ಧಾತ್ಮಕ ನಿರ್ವಾಚನಸ್ಯ ಅಪೇಕ್ಷಾ ವರ್ತತೆ. ಬಿ ಗೋಪಕುಮಾರಃ ತಸ್ಯ ದಲಸ್ಯ ಅಭ್ಯರ್ಥಿ ರೂಪೇಣ ಘೋಷಿತಃ ಅಸ್ತಿ. ಕಿಂತು ವಿಪಕ್ಷಃ ಎಲ್ಡಿಎಫ್ ಇದಾನಿಮಪಿ ನಿರ್ವಾಚನ ವಿಷಯೆ ಸ್ವಸ್ಯ ನಿರ್ಣಯಂ ನ ಉದ್ಘಾಟಿತವಾನ್ ಇತಿ. ಪಶ್ಚಿಮ ಬಂಗಾಳ ಸರ್ವಕಾರೇಣ ಸಂಪೂರ್ಣೆ ರಾಜ್ಯೆ ಸರ್ವೇಷು ಮದರಸಾ ಇತ್ಯೇತೇಷು ತತ್ಕ್ಷಣ ಪ್ರಭಾವೇಣ ವಂದೇ ಮಾತರಂ ಇತ್ಯಸ್ಯ ಗಾನಂ ಅನಿವಾರ್ಯಂ ಕೃತಂ. ಅಯಮಾದೇಶಃ ಮದರಸಾ ಶಿಕ್ಷಾ ನಿದೇಶಾಲಯೇನ ಪ್ರಸಾರಿತಃ. ಅಧಿಸೂಚನಾಯಾಃ ಅನುಸಾರಂ ಏಷಃ ನಿರ್ದೇಶಃ ಸರ್ವಕಾರ್ಯ ಪ್ರಾರೂಪ ಮದರಸಾ ಇತ್ಯೇತೇಷು ಸರ್ವಕಾರ್ಯ ಅನುದಾನ ಪ್ರಾಪ್ತ ಮದರಸಾ ಇತ್ಯೇತೇಷು ಮಾನ್ಯತಾ ಪ್ರಾಪ್ತ ಮದರಸಾ ಇತ್ಯೇತೇಷು ತಥಾ ಚ ಅಲ್ಪಸಂಖ್ಯಕ ಕಾರ್ಯ ಮಂತ್ರಾಲಯಸ್ಯ ಏವಂ ಮದರಸಾ ಶಿಕ್ಷಾ ವಿಭಾಗಸ್ಯ ಅಂತರ್ಗತಂ ಕಾರ್ಯರತಾಸು ಅನುಮೋದಿತಾಸು ಶಿಶು ಶಿಕ್ಷಾ ಕೇಂದ್ರೇಷು ಮಾಧ್ಯಮಿಕ ಶಿಕ್ಷಾ ಕೇಂದ್ರೇಷು ಚ ಪ್ರವರ್ತಿಷ್ಯತೆ. ರಕ್ಷಾಮಂತ್ರಿ ರಾಜನಾಥ ಸಿಂಗಃ ತಥಾ ದಕ್ಷಿಣ ಕೊರಿಯಾ ದೇಶಸ್ಯ ದೇಶಭಕ್ತಿ ಭೂತಪೂರ್ವ ಸೈನಿಕ ಕಾರ್ಯಮಂತ್ರಿ ಕ್ವೋನ್ ಓಹ್ ಯೋಲ್ ಚ ಅದ್ಯ ಸಿಯೋಲ್ ನಗರಸ್ಯ ಇಮ್ಜಿಂಗಕ್ ಉದ್ಯಾನೆ ಭಾರತೀಯ ಯುದ್ಧ ಸ್ಮಾರಕಸ್ಯ ಸಂಯುಕ್ತ ರೂಪೇಣ ಉದ್ಘಾಟನಂ ಅಕುರುತಾಂ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೆ ಅಹಮದಾಬಾದ್ ನಗರಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಗುಜರಾತ್ ಟೈಟನ್ಸ್ ದಲಂ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಕ್ರೀಡಾ ಸಾಯಂ ಸಾರ್ಧಸಪ್ತವಾದನತಃ ಆರಭ್ಯತೆ. ಗುಜರಾತ್ ಟೈಟನ್ಸ್ ದಲೇನ ಪೂರ್ವಮೇವ ಅಂತಿಮ ಚತುಷ್ಕ ಕ್ರೀಡಾಯಾಂ ಸ್ವಸ್ಥಾನಂ ನಿಶ್ಚಿತಂ. ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯೇತದ್ದಲಂ ಚ ಅಂಕತಾಲಿಕಾಯಾಂ ಚತುರ್ಥ ಸ್ಥಾನಂ ಪ್ರಾಪ್ತುಂ ಸ್ವಸ್ಯ ಸಂಭಾವನಾಂ ಸುದೃಢೀಕರ್ತುಂ ಪ್ರಯತತೆ. ಅತ್ರಾಂತರೆ ಗತರಾತ್ರೌ ಕೋಲ್ಕತ್ತಾ ನಗರಸ್ಯ ಐಡನ್ ಗಾರ್ಡನ್ ಮಧ್ಯೆ ಕೋಲ್ಕತ್ತಾ ನೈಟ್ ರೈಡರ್ಸ್ ದಲೇನ ಮುಂಬೈ ಇಂಡಿಯನ್ಸ್ ದಲಂ ಚತುರ್ಭಿಃ ಸ್ತೋಭೈಃ ಪರಾಜಿತಂ ಇತಿ ವಾರ್ತಾಃ.
1: .47.47 meters ಅರ್ಥಾತ್ 1143 kHz ಯಾ ಮಧ್ಯಮ ಲಹರಿ ವಾಹಿನಿವರ್ ತಸಚ 101.5 MHz ಯಾ ಎಫ್ ಎಂ ವಾಹಿನಿವರ್ आणि न्यूज ऑन ए आय आर या लाईव्ह मोबाईल ॲपवर आकाशवाणीचं हे रत्नागिरी केंद्र आहे. 6:03 30